0: ಇನ್ನು ನಮ್ಮ ಆಹೋತ್ ಜೆ ಕುಣಾರ್ಗೆ ನಮಗೆ ಜನ ಭಾಷಾ ಆತಲಿ, ನಮಗೆ ಜನ ಚಾಲಿಚಲನ ಸಂಸ್ಕೃತಿ ಆತಲಿ, ನಮಗೆ ಜನ ಪರಂಪರಾ ಆತಲಿ, ಇದಂಥ ನಮ್ಮ ಪದ್ದ ಪಟ್ಕಿನು ಜನ ಕಮಲ್ದಾತ್ ಏರಲ್ದಾತ್ ಅಹಲ್ದಾತ್ ಹೇಳಿ ಅರುಣ್ಟಾ ಬಡೇಟಿ ಕಥಾ ಜೆ ಈ ಬೋದ್ ಎಕ್ಲಂತಿ ಚಲರ ಬಾರ್ಚ್ಕಿಚಿ ಎಕ್ಕನೆ ಎಕ್ಕನೆ ಇದ್ಗೆ ಸಿರ್ಜಿನ ಮಂಜ ನಮ್ಮ ಏಕಾತರ್ತಿ ಬಾರ್ಚ್ಕಾತ್ ಅರು ನಮ್ಮ ಏಕಾಸನ ಅತ್ತಲ್ದಾತ್ ನಮ್ಮೆ ಗೋತಿಬೋದ್ ಏಕಾತರ ಗೋತಿಬನ್ ಜೊತೆ ನಮ್ಮ ಬೆದ್ದತ್ ಹೇಳಿ ಹಾಕೋತ್ ಏಕಾ ಬಕೆನ್ ಜೆತೆಬೇಲೆ ನಮ್ಮ ಏಕಾತರ್ತಿ ಬಾರ್ಕಾದಾತ್ ಅರೆ ಎಕ್ಕನೆ ನಮ್ಮೆ ಉತ್ಪತ್ತಿ ಮಂತ್ಕಿಚಿ ಆವನ್ ಜೊತೆ ಆಹತ್ ಹೇಳಿ ನಮ್ಮೆ ಭವಿಷ್ಯದ ಬನ್ ನಮ್ಮ ಕೊಲನಾಕಮ ಅಂಗೋತ್ಕ ನಮ್ಮ ಆ ಪಾಬು ಬನ್ ಏರಾಂಗೋತ್ ಹೇಳಿ ತೆಂಗನ ಕಥಾ ಇದಾದ ಜೆ ನಮ್ಮ ನಿಜರ ಪರಿಚಯ ಬನ್ ಜೊತೆ ಬೆದ್ದತ್ ಹೇಳಿ ಮೂಲಿಂತಿ ಬೆದ್ದುಕುನ್ ಜೈಮಾನ ಮೂಲಿಂತಿ ಬೆದ್ದುಕುನ್ ಜೈಮಾನಗೆ ಅರ್ಥ ನಮ್ಮೆ ಇತಿಹಾಸ ಬನ್ ನಮ್ಮ ಆಹನಾ ಕಥಾ ಜೆ ಪ್ರಕೃತಿರೆ ನಮ್ಮೆ ಜನ ಕುಣಾ ಸಮಾಜ ಆತಲಿ ಅದ್ಗೆ ಇತಿಹಾಸ ಎಕ್ಕಾನಿಕಿರಿ ನಮ್ಮೆ ಪುರ್ಖಾ ಗುಠಿಯಾರ ಆಚಾರ ಅರು ನಮ್ಮೆ ಇತಿಹಾಸ ನಮ್ಮೆ ಕುಣಾರ್ಗೆ ನೇಕಿರಿ ಎಂದಿರ್ ತೆಂಗಾಲಿ ಅದ್ಗೆ ಲಗನ್ ವಿಶದ ಭಾವರೆ ಆಲೋಚನಾ ಕಾಮಗೆ ಲಗನ್ ಇನ್ನ ಈ ಕಾರ್ಯಕ್ರಮನು ಉಪಸ್ಥಿತ ಅತಲ್ನಾರ್ ನಮ್ಮೆ ಈ ಸಂಬಲ್ಪುರ ಜಿಲ್ಲಾ ಜಮನ್ ಕ್ರೀಡಾ ಬ್ಲಾಕ್ನು ಜನ್ ಚಿನಿ ಮಹುಲ್ ಪದ್ದ ಆತಲಿ ಪದ್ದಂತ ನಮ್ಮೆ ಸಮ್ಮಾನ್ಯ ಆಜ್ಞಾ ಶುಭಾರಾಮ್ ಪ್ರಧಾನ್ ಘರ್ ಇಶಾನ್ ಈ ಸ್ಟುಡಿಯೋನು ಇನ್ನ ನಮ್ಮೆ ಸಂಗೆ ಅತಲ್ನಾರ್ ತಮ್ಮೆ ಸಂಗೆ ನಮ್ಮ ದ್ವಿಪದ ದುಃಖಸುತ್ ಮಾನವತ್ ಪ್ರಧಾನ ಆಜ್ಞಾ ಜುಹಾರ್
1: ಜುಹಾರ್ ಜುಹಾರ್ ಜುಹಾರ್
0: ಜೆ ಪಹಲಾ ನಿಮಿಸ್ತಿ ಒಂಟಾ ಕಥಾ ಅಹಾಗೆ ಲಗನ್ ಒಂಟಾ ಆಗ್ರಹ ಮನಾಲಿ ಜೆ ನಿಮನ್ ಗುಠಿ ಏರಾಲ್ದಾಮ್ ಭಿನ್ ಭಿನ್ ಸಭಾ ಸಮಿತಿನು ಭಿನ್ ಭಿನ್ ಜನ ಸಬ್ ಸಾಂಸ್ಕೃತಿಕ ಕಾರ್ಯಕ್ರಮ ಆತಲಿ ನಮ್ಮೆ ಪಾಡ ಪಾಟ್ಕಿನು ಬೆಂಜಾಮನ್ನಾ ಕಾಮ ಕಾರಜ ಮನ್ನಾ ಸೊಠಿ ಉಠಿಯಾಡಿ ಮನ್ನಾ ಜತೆ ಥರ ಏರಾಲ್ದಾಮ್ ಜೆ ನಿಮ್ಮ ಕಾಲ್ದಾರ್ ಬರಾಲ್ದಾರ್ ಭಿನ್ ಭಿನ್ ಜಗಾಸನ್ ಪೊದೆ ದ್ವೀಪದ ತೆಂಗಾಲ್ದಾರ್ ಇನ್ನ ಆಕಾಶವಾಣಿಗೆ ಸೌಭಾಗ್ಯ ಜೆ ನಿಮ್ಮ ಬಾರ್ಚ್ಕಾದಾರ್ ಅವರು ಎಮೆ ಜನ ಪುನಃ ಪ್ರೋಗ್ರಾಮ್ ಉಂಟಾ ಚಲರಾಲಿ ಮಕ್ಕಾ ಪೂಪು ಝೊಕಾ ಝೊಕಾ ನಮ್ಮೆ ಈ ಕುಣಾ ಭಾಷಾನು ಅನು ನಿಮ್ಮ ಸಮೀಲ್ ಮನ್ಸ್ಕಾದಾರ್ ತೊ ನಿಮ್ಮೆಸ್ತಿ ಎಮ್ ಅಹಾಗೆ ಲಗನ್ ಚಹಲ್ದಾಮ್ ಜೆ ನಮ್ಮೆ ಈ ಜನ ಕುಣು ಸಮಾಜ ಬೋದ್ ಆತಲಿ ನಮ್ಮ ಜನ ಅತಲ್ದಾತ್ ನಮ್ಮೆ ಪ್ರಕೃತಿ ಎಂದಿರ ಇತಿಹಾಸ ಅತಲಿ ಕೈ ಹೂಬನ್ ಟಿಕೆ ತೆಂಗೋರ್
1: ಧನ್ಯವಾದ ಇನ್ನ ಜನ್ ಆಕಾಶವಾಣಿ ಸಂಬಲ್ಪುರ ತರಫ್ತಿನ್ ಜನ ಒಂಟ ಕಾರ್ಯಕ್ರಮ ಅಚ್ಚುಕಾನಾರ್ ಆಕಾಶವಾಣಿ ಸಂಬಲ್ಪುರ ಜನ ಕಾರ್ಯಕ್ರಮ ಅಚ್ಚುಕಿಚಿ ಮಕ್ಕಾ ಪುಪು ಝೋಕಾ ಝೋಕಾ ಎಂ ಅನ್ನು ಎಮಾನ್ ಆಮಂತ್ರಣ ಕಾಂಚಕಾತಿಲಿ ಆಲೋಚನಾಗೆ ವಿಷಯ ಚಿಚ್ಕಾನಾರ್ ಜೆ ಕುಣು ಸಮಾಜ್ಗೆ ಉತ್ಪತ್ತಿ ವಿಷಯ ನು ಪಹಲೆ ತ ಧನ್ಯವಾದ ಜನ್ ಆಕಾಶವಾಣಿ ಸಂಬಲ್ಪುರ ಜೆ ಈ ಜನ್ ಕಾರ್ಯಕ್ರಮ ಕುಣಾರ್ಗೆ ಜನ್ ಕಾರ್ಯಕ್ರಮ ಮಕ್ಕಾ ಪುಪು ಝೋಕಾ ಝೋಕಾ ಕಾರ್ಯಕ್ರಮ ಇಕಾನಾರ್ ಸುಂದರ ಕಾರ್ಯಕ್ರಮ ಎಂ ಈ ಸುಂದರ ಕಾರ್ಯಕ್ರಮ